ಮಹಾಧಿಪತ್ಯ ಮಯಂತ್ರ ಸಮುದ್ರ ಪರ್ಯಂತಾಯ ಈಶ್ಯ ಸರ್ವಭುಸಾಂತ ತಾತ್ಪರಾಧಾತ್ಪ್ರದೈವ್ಯೈ ಸಮುದ್ರ ಪರ್ಯಂತಾಯ ಏಕರಾರಿತಿ ತದೈ ಸ ಶ್ಲೋಕೋ ವಿಧೀಯತೋ ಮರುತಃ ಪರಮೇಶ್ಚಾರೋ ಮರುತಸ್ಯಾವಸನಗ್ರಹೆ ಆವೀಸಿತಸ್ಯ ಕಾಮ ಪ್ರಹೇ ವಿಶ್ವೇ ದೇವಾಸ ವಾಸದೇತಿ ಓಂ ವಿಶ್ವತ ಚಕ್ಷುರುತಃ ವಿಶ್ವತೋ ಮುಖೋ ವಿಶ್ವತೋ ಬಾಹುರುತಂ ವಿಶ್ವತಸ್ಮಾತ್ ಸಂಬಾಹುವಿರ್ಧ್ಯಾ ಭೂಮಿ ಚ ನಿಯಂತ್ರ ದೇವ ಏಕ ಓಂ ಚತುರ್ಭಿಶ್ಚ ಚತುರ್ಭಿಶ್ಚ ದ್ವಾಭ್ಯಾಂ ಪಂಚಭಿರೇವ ಚ ಹೂಯತೆ ಚ ಪುನರ್ದ್ವಾಭ್ಯಾಂ ಯಜ್ಞೋತ್ರಾತ್ಮನೇ ನಮಃ ಏಕದಂತಾಯ ವಿಧಮಹೇ ಬೃಹತ್ತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್ ಓಂ ಕಾತ್ಯಾಯನ್ಯೇ ಚ ವಿಧಮಹೇ ಕನ್ಯಾಕುಮಾರೀ ಚ ಧೀಮಹಿ ತನ್ನೋ ಪಾರ್ವತಿ ಪ್ರಚೋದಯಾತ್ ಓಂ ಸ್ವಾಮಿ ಕಾರ್ತಿಕ ದೇವಾಯ ವಿಧಮಹೇ ಇಸ್ಕಂದ ದೇವಾಯ ಧೀಮಹಿ ತಂದೋ ಸ್ವಾಮಿ ಕಾರ್ತಿಕ ಪ್ರಚೋದಯಾತ್ ಓಂ ನಂದೀಶ್ವರಾಯ ವಿಧಮಹೇ ವೃಷಭದ್ದೇವಾಯ ಧೀಮಹಿ ತನ್ನೋ ನಂದೀಶ್ವರ ಪ್ರಚೋದಯಾತ್ ಓಂ ವಾಸುಕಿ ದೇವಾಯ ವಿಧಮಹೇ ನಾಗರಾಜಾಯ ಧೀಮಹಿ ತನ್ನೋ ವಾಸುಕಿ ಪ್ರಚೋದಯಾತ್ ಓಂ ತತ್ಪುರುಷಾಯ ವಿಧಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ಚರಣಕಮಲೇಭ್ಯೋ ನಮಃ ಮಂತ್ರ ಪುಷ್ಪಾಂಜಲಿಂ ಸಮರ್ಪ

ಸಕಲಂಬರಸ್ಮೇ ಸದಾ ಶಿವಾಯೇತಿ ಸಮರ್ಪಯಾಮಿ ಸದಾ ಶಿವಾಯೇತಿ ಸಮರ್ಪಯಾಮಿ ಶಂಭವೇ ನಮಃ ಶಂಭವೇ ನಮಃ ಶಂಭವಾಯೈ

ಮಹಾಧಿಪತ್ಯಮಯಂತ್ರ ಸಮುದ್ರ ಪರ್ಯಂತಾಯ ಈಶಾ ಸರ್ವಭುಸಾಂತಾತ್ಪರಾಧಾತ್ಪ್ರದೈವ್ಯೈ ಸಮುದ್ರ ಪರ್ಯಂತಾಯ ಏಕರಾರಿತಿ ತದೈಸ ಶ್ಲೋಕೋ ವಿಧೀಯತೋ ಮರುತಃ ಪರಮೇಶ್ಚಾರೋ ಮರುತಸ್ಯಾವಚನಗ್ರಹೇ ಆವೀಸಿತಸ್ಯ ಕಾಮ ಪ್ರಹೇ ವಿಶ್ವೇ ದೇವಾಸ ವಾಸದೇತಿ ಓಂ ವಿಶ್ವತಃ ಚಕ್ಷುರುತಃ ವಿಶ್ವತಃ

ಮಹಾಧಿಪತ್ಯ ಮಯಂತ್ರ ಸಮುದ್ರ ಪರ್ಯಂತಾಯ ಈಶಾ ಸರ್ವಭುಸಾಂತಾತ್ಪರಾಧಾತ್ಪ್ರದೈವ್ಯೈ ಸಮುದ್ರ ಪರ್ಯಂತಾಯ ಏಕರಾರಿತಿ ತದೈಸ ಶ್ಲೋಕೋ ವಿಧೀಯತೋ ಮರುತಃ ಪರಮೇಶ್ಚಾರೋ ಮರುತಸ್ಯಾವಚನಗ್ರಹೇ ಆವೀಸಿತಸ್ಯ ಕಾಮ ಪ್ರಹೇ ವಿಶ್ವೇ ದೇವಾಸವಾಸದೇತಿ ಓಂ ವಿಶ್ವತ ಚಕ್ಷುರುತಃ ವಿಶ್ವತೋ ಮುಖೋ ವಿಶ್ವತೋ ಬಾಹುರುತಂ ವಿಶ್ವತಸ್ಪಾತೋ ಸಂಬಾಹುವಿರ್ಧ್ಯಾವಾ ಭೂಮಿಜ ನಿಯಂತ್ರ ದೇವೈಕ ಓಂ ಚತುರ್ಭಿಶ್ಚ ಚತುರ್ಭಿಶ್ಚ ದ್ವಾಭ್ಯಾಂ ಪಂಚಭಿರೇವ ಚ ಹೂಯತೆ ಚ ಪುನರ್ದ್ವಾಭ್ಯಾಂ ಯಜ್ಞೋತ್ರಾತ್ಮನೇ ನಮಃ ಏಕದಂತಾಯ ವಿಧಮಹೇ ಬೃಹತ್ತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್ ಓಂ ಕಾತ್ಯಾಯನ್ಯೇ ಚ ವಿಧಮಹೇ ಕನ್ಯಾಕುಮಾರೀ ಚ ಧೀಮಹಿ ತನ್ನೋ ಪಾರ್ವತಿ ಪ್ರಚೋದಯಾತ್ ಓಂ ಸ್ವಾಮಿ ಕಾರ್ತಿಕ ದೇವಾಯ ವಿಧಮಹೇ ಇಸ್ಕಂದ ದೇವಾಯ ಧೀಮಹಿ ತಂದೋ ಸ್ವಾಮಿ ಕಾರ್ತಿಕ ಪ್ರಚೋದಯಾತ್ ಓಂ ನಂದೀಶ್ವರಾಯ ವಿಧಮಹೇ ವೃಷಭದ್ದೇವಾಯ ಧೀಮಹಿ ತನ್ನೋ ನಂದೀಶ್ವರ ಪ್ರಚೋದಯಾತ್ ಓಂ ವಾಸುಕಿ ದೇವಾಯ ವಿಧಮಹೇ ನಾಗರಾಜಾಯ ಧೀಮಹಿ ತನ್ನೋ ವಾಸುಕಿ ಪ್ರಚೋದಯಾತ್ ಓಂ ತತ್ಪುರುಷಾಯ ವಿಧಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ಚರಣಕಮಲೇಭ್ಯೋ ನಮಃ ಮಂತ್ರಪುಷ್ಪಾಂಜಲಿಂ ಸಮರ್ಪಯಾಮಿ ನಮಃ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ ಪ್ರಭಾವಾತ್ ಪ್ರಗತಿ ಸಭಾವಾತ್ ಕರೋಮಿ ಅದ್ಯತ್ ಸಕಲಂ ಪರಸ್ಮೈ ಸದಾಶಿವಾಯೇತಿ ಸಮರ್ಪಯಾಮಿ ಸದಾಶಿವಾಯೇತಿ ಸಮರ್ಪಯಾಮಿ ಸಂಭವೇ ನಮಃ ಶಂಭವೇ ನಮಃ ಶಂಭವಾಯೈ